ಗಗು ಗಗಲ ನೌ ಗಾಶಿದ ಸಂದಂಗಿ ಬಬಜಕಾ ಜಲಿಶ್ನೇ ಮನೈ ಎಂಬ ಜಿಗಿರಾ ಗೈಬ ಬಿಂಚೆ ಕಶಿ ಜೌ ಆಸಿ ಎಂಬ ಜಿಗಿ ಕ್ಯೂ ಆಸಿ ಲುಗಾನು ಜಿಗೋ ನಾಸ ಇದಾ ಬಸೆ ಅಗೋ ನಾ ಕೆ ಕಿಲ್ಲಾ ಜೆ